me hu se wo yo nyame wo yo nyame wo di asemba ye nyame wo kama ye wo makon so hwe mo wa wa di wo na utumi di na ema ye di asemba ye pa aso wa je me hu se wo yo nyame wo ya bu tem tim nyame wo ye ayeye yakobo di asemba ye wo ti papa ko Hallelujah. Pentecost nyame ya so wo ya so wa she nyawo